ಮಧುರ ಮಾತಪೂರಿ ಅಮೃತ ಜಾಕಿ ಶ್ರೇಷ್ಠ ದರ್ಶನ ಬೇಗದೋ ತರತ ಶ್ರೇಷ್ಠ ಚರಣ ಕಮಲ ಜಾಕಿ ಅನೂಪ ಸಫಲ ದರ್ಶನ ಸುಂದರಹಾರ ರೂಪ ತಾನ ಸೇವಾ ಸೇವಕ್ ಪ್ರವಾನ್ ಅಂತರ್ಜಾಮ